0: ಲಕ್ಕರ ಮಾರ್ನಿಂಗ್ ನ್ಯೂಸ್ ಅಲರ್ಟ್ ಹಂಗಿನ ವಿಳಾಮ ದಕ್ಕರ ನಂಗೆ ವಿಳಾ ಉದಯಸನ ಹಯಾಯ್ ವಿನಾಡಿತಿ ಸಾತಾಯ್.
1: ಮೊದಲಾಲಿ ಅರ ಅಲು ಪ್ರೂಫಿಂಗ್ ಶೀಟ್ ಎಕ
2: ಸರ್ ಕಿಯಾನ್ನೆ ರೈನೋ ಪ್ರೀಮಿಯರ್
1: ಉಡ ವಾತುರ ರೆಂದಿನ್ ನೆತ್ ನೆತಿ ತಿಯ ಸೆಲ ಬೆಂದಿನ್ ನೆತ್ ನೆತಿ
2: ರೈನೋ ಪ್ರೀಮಿಯರ್
1: ಎತಕೊಟ ಯಾಟ ಮೆಟಿ ಕೋಟಿಂಗ್ ನೆಗ ತಿಯನ
2: ಸಿನಿಮಾಕ್ ನೆತುವತ್ ಲಸ್ಸನೆಕನೆ ಸರ್ವ ಹಲಕ್ ಹದನ್ನೆ ಜೀವಿತೇಟಮ ಇಕಪಾರೈನೆ ಇತಿಂ ವೆಡಿಕಲ್ ಪಾವತಿನ ವಿಯದಮತ್ ಅಡು ರೈನೋ ಪ್ರೀಮಿಯರ್ ರೂಫಿಂಗ್ ಶೀಟ್ ಸಮಯ ಕಾಲೆಟ ಗೆಲಪಿನ ಅಲುತ್ಮ ತಿಯರಿ
3: ಅಂಕೈಕೆ ರೂಫಿಂಗ್ ಸೀಲಿಂಗ್ ಶೀಟ್.

0: ಸಂಜೆಯಾವಟ ಹಿನ್ನಾ ಬೆಳಿ ಸಿಂಧು ಅಹನ್ನ ಇವಿ ರಾಯು ಚಮ್ ಅಂಡ್ ಚಾರು
1: ಸಾಗೇ ದಿನವಲ ಸವಸ ಹತರಜ
0: ಸಮ ಅನುಗ್ರಹಯ
2: NLP ಹದಹನ ಲಂಕಾವೇ ವೆಡಿಮ ತ್ಯಾಗಿ ದಿನ ತ್ಯಾಗಿ ಅವಸ್ಥಾ ವೆಡಿ ಮಲುತರಯ NLP ಹದಹನ ඔබත් අදම NLP හනහට බලා ගන්න.
3: පොඩ්ඩන්ගේ හිත්වල ලස්සන අපේ ජීවිතයටත් එකතු කරගමු. ලෝක ළමා දිනේ වෙනුවෙන් RTB

ಸೆಸ್ ನಂಬೇಗ ಮತಗದಕ್ಕೆ ಹಣ ದೇಹ ಮೆಸೇಜಸ್ ಗದಾಗ್ತೀಯನು ಸುಬತಾವಲ ಕೇವಾಚಾಮಿ ಮುತ್ತೆಟ್ಟು ವೇಗ ಮೇದಲಾಗಲಿ ಅಭಯ ಸಿಂಗ ಬಂದಾರ ತಮರ ಕುಮಾರಿ ಅಭಯ ಸಿಂಗ್ ಪೊಡಿದುವ ರಿದ್ಮಿ ರುವಿದಿನಿ ಮುತ್ತೆಟ್ಟು ವೇಗ ಹಮೋ ಮೆಗದು ಕರಗಾನ ಕೆಲ ಮೆಸೇಜ್ ಗೆ ತಿಮುನು ಸೇ ಗುಡ್ ಆಫ್ಟರ್ನೂನ್ ಮಕ್ಕೇ ಗುಡ್ ಆಫ್ಟರ್ನೂನ್ ಗುಡ್ ಆಫ್ಟರ್ನೂನ್ ಅಪೆ ಗಾಮಟ್ಟಿಗೆ ಮಾತಕ ವಡಕನ್ನ ಶಿರೋಮಿ ನಂದ ನಂದಿನಿ ಆಂಟಿ ಫ್ರಿಡಾ ಆಂಟಿ ಜಯಂತಿ ನಂದ ದೇವಿಕಾ ನಂದ ತೆಗೆದು ಕರೆಗಿನ ಮರ ಲಸನ ಸಿಂಧು ಒಗ್ಬೆನ್ನ ಕೇಳಕ್ಕೆ ಅನ್ನ ಕಲುತ್ತರಿನ್ ತಶ್ಮಿ ತಶ್ಮಿಗೆ ಅನ್ನ ವೆನಸ್ ನಾಮ ಕ್ಯಾತಿ ಅಂತ ಮಮ್ಮ ರಶ್ಮಿಗೆ ಅನ್ನದು ತಶ್ಮಿ ಮಗಿ ಹೂವ ಹಾಡಿ ಯಾವಾದ್ರೆ ನೆಗದು ಕರೆಗನ್ನು ಮಗಿವ ನಮ್ಟಿಗೆ ತಿನ್ನೋ ಕೊಮಲ ತೆಕ್ಕು ಅದತ್ ಸದ್ದಿಟ್ಟು ಲಕ್ಕಡಾಗಿನ ವೆಡ ಗಮಟ ಮೆಹನ ದಾಲದೇನೆ ಹೊಂದೇ ನಿಯಮೈ ನಿಯಮೈ ನಿಯಮೈ ಅಶೋಕ ಅಂಡ್ ವರ್ಕ್ಸ್ ಬಾಟೆಗ್ವ ಮೇಕಸ್ ವ್ಯವ ಮೆದರಿಗಿರಿಯನ್ ಮೇವೆಲಾವೆನೋ ನಮ್ಮ ಸಂತಿ ಚುಟಿ ಮಾಲಿ ಎದುರು ಶೋಪಿಗೆ ಹಮೂ ಮೆಗದು ಕರೆಗಿನ ಲಸನ ಸಿದ್ದು ಅಕ್ಕಾಮು ಕೆಲಕೇನು ಹರಿ ಅಪ್ಪ ಸಿದ್ದು ಅಕ್ಕಾಮು ಹೆಲೋ ಜಾಮಿ ಮಾತಿನ ಮೆಂಡಿಸ್ ಇತಾಲಿ ವಲಿ ನೆಗದು ಕರೆಗ ಅನ್ನು ಕೇಳತೇನ ಕೌನಾಟ ಅಪ್ಪ ಸಿದ್ದು ಅಕ್ಕಾಮು ಇಟ್ಟ ಪಸ್ಸೆ ಮೇ ಮುಖದ್ದಮೆ ಐಬೋವನ್ ಆದರಣೀಯ ಲಕ್ಕಂಡ ಸಮಗಿನ್ ಸುಪುರ್ದು ಲೆಂಗತು ಕುಮಿನ್ ಚಾಮಿ ಸಮಗ ಎಕತುಗನು ಪೊಲ್ಗಾವೆಲ ಬೆಲುಂಗಲ ಕಾಂತೆನ್ ಸುರೇಖ ರೇಣುರ್ವನ್ ಸಾಗರ ಧೋನಿ ಯಸಿಂದಿ ಹಸ್ದರ ಆದರೆ ನೆಗತುವೆನು ಕೇಳತೇನು ಸೇಲೈನ್ ಬೆಹೆತ್ ಪೆತಿ ಗೊಡಗಸ ತ್ರಿಪುನಾಥ್ ಚಾಮಿಗೆ ವಚನ ಅತಿ ನಿವಾಲನ ಸೋಪತ್ ಇದೀನ್ ಒಬ್ಬ ಸೋಪತ್ ಅಹೋತಿನ್ ಸರಯಾಕ್ ಎತ್ತಮೈ ಸುವೆನ್ ಅಪಿ ಹಮತಾಮ ಸತುಟಿನ್ ಸ್ತುತಿಯನೇ ಮಂಗ್ ಹೊಂದಿ ಹೊಂದೆ ಹರಿ ನನ್ನ ಮಸ್ಸಿನ ಮುಖದ ವೆಲಾತಿಯನ್ನೆ ಮಂಗಿತಾ ನಿಮ್ ಕಾಕರಿ ಪ್ರಶ್ನೆ ಆಗ್ತೀನಿ ವಾಟ್ಸ್ಆ್ಯಪ್ ಅಲ್ಲೇ ನೆಂದ ಅಡ್ಡಿ ಬಟ ನಮ್ಮ ನಂಕೇನೇ ಲಸದ ಗೀತೆ ತೆಗೆದು ಕರಗಾನ್ ಜಾಲಿನ್ ಆನ್ ಇರೋಷನ್ ಸಹ ಪೌಲ ತೆಗೆದು ಕರಗಾನ ಕೇಳಿಕೆಯನ್ನೆ ಒಮ್ಮೆ ಹೇಮದೆ ಆಕೆಯನು ನಿತರಮ ಮುನಗಹನ ಅವಸ್ಥಾವಾದಿ ಕುಹಕ ಬೋರು ಮಾನಿನ್ ಪಿಂಬಿಚ್ಚ ಅಹಂಕಾರ ಮಿನಿಸು ಕವತಾವತ್ ಒಯ ಏ ಮಿನಿಸ್ಸು ವಗೆ ಗತಿಗುಣ ತೀನ ಕೆನೆಕ್ವೆನ್ನೇಪ ಅವ್ರದ್ದು ಹರಸಿಯ ಪಾನ್ಸಿಯ ಜೀವತ್ರ ನಂಗೇವ ಗಮನ್ನ ಎಚ್ಚರ ನೇನೆಯಾನೇ ಯಾಕೆ ಸಹ ಮತಗಿರಿನ ಮನುಷ್ಯಕ್ಕೆನ್ನ ಹರದ ಹೊದ ಮನುಷ್ಯಕ್ಕೆ ತೀಟ ಹೊದ ಮತಕ ತೇಲಿ ಅನ್ನ ಹೊದ ಮನುಷ್ಯಕ್ಕಿದ್ರೆ ಜೀವತ್ತೆನ್ನ ದೇಖಾಯ್ ವಿನಾದೆ ತಿಸ್ ಎಕಾಯ್.

0: ಪರಿಚಯವಚ ಹಿನ್ನಾ ಬೆಳಿ ಸಿಂಧು ಅನ್ನ ಇವಿ ರಾಯು ಚಮ್ ಅಂಡ್ ಚಾರು
1: ಸಾಗೇ ದಿರವಲ ಸವಸ ಹತರಟ